ಕಟ್ಟತ್ ಕತ್ತ ದಿಗೆನ್ನಧ ಕಣನ ಕತ್ರಗಡ್ಧೇ ತಾ ತಕೆತ್ರಗಡ್ಧೇ ತಾ ಘದಿಗೆನ್ನಧ ದೀಧಾ ಕಣನ ಕತ್ರಗಡ್ಧೇ ತಾ ತಕೆತ್ರಗಡ್ಧೇ ತಾ ಘದಿಗೆನ್ನಧ ದೀಧಾ ಕಣನಕ ತ್ರಗಡ್ಧೇ ತಾ ತಕೆತ್ರಗಡ್ಧೇ ತಾ ಘದಿಗೆನ್ನಧ ದೀಧಾ.

ಒಂದು ಸೆಂಗು ಅಸ್ಕೆಲೋನ ಸೋಡ್ತೀರ. ಅಸ್ಕೆಲೋನ, ಅಸ್ಕೆಲೋನ ದ ಮತಲಬ್ ಶಸ್ತ್ರ ಖಿಲಾಡಿ, ಶಸ್ತ್ರ ತನಿ. ಅಸ್ಕೆಲೋನ ಮೇರ ಬಬಿಂದ ಸೆಂಗು.